ಸುಂದರ ಮದನ ಮೋಹನ ಮೋರ ಮಕುಟದಾರಿ ಮೋರ ಮಕುಟದಾರಿ ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ ಮಾಧವ ಓ ಮಾಧವ ಹರಿ